ಆವಾಗ ನಾವು ಕಲ್ಬಿಗಳಿಗೆ ಕಲ್ಬಿಗಳನ್ನ ಕಾನೂನು ಹೆಂಗೆ ಅವನು ಬಾಬಾ ಬಾಬಾ ಸಮಯ ಇದೆ.